ನಾನ್ ಸಂದರ್ಶನಾಮಿರ್ಕರ ವಿಚಾರ ಸಿಮರ್ನಾಮ ಯದಾರ ಅವರ ಸ್ವಾಮಿ ಅವರು ಉಪಾಪ್ಸಾಭೇತ ವಿಚಾರ ಚನಕಮರ ದಮಾಯರುತಾರೋ ಕರ್ಣಕರ್ಣ ಸ್ವಪ್ರ ಸಮರಾಥ ದೇರ್ ಕರ್ಗೋ ನಾಮ ಹರ ವಾಥ